ಗಜಾನನ ಶ್ರೀ ಗಣರಾಯ ಆಧಿ ಒಂದು ತುಜಮೂರಯ. ಲತಾ ಮಂಗೇಶ್ಕರ್ ಯಾಂಚ್ಯಾ ಸ್ವರತಿಲ್ ಶಾಂತಾ ಶೆಳ್ಕಿ ಯಾಂಚಿ ರಚನಾ ಶ್ರೋತಿ ಹೋ ಆಪಣ ಐಕಲೀತ್. ಭಕ್ತಿಸಂಗೀತಾಚ್ಯಾ ಕಾರ್ಯಕ್ರಮಾತ್ ಆತಾ ಐಕೂಯಾತ್ ಮೊಹಮ್ಮದ್ ರಫಿ ಯಾಂಚ್ಯಾ ಸ್ವರತ್, ವಂದನಾ ವಿಠ್ಠಣ್ಕರ್ ಯಾಂಚಿ ರಚನಾ, ಸಂಗೀತ ದಿಲೇ ಶ್ರೀಕಾಂತ್ ಠಾಕ್ರೆ ಯಾನ್ನಿ.